ಪ್ರಕಾಶ ಬಾಣಿ ಸುರ್ತನ ಪೂಜನಿ ಶಬ್ದನ ಕರೆ ಪ್ರಕಾಶ ಉನಾಯ ಅಪಣೀ ಅಂದರ ಸೋದನ ಹೇ ಗುರ್ಬಚನ ಕರೆ ವಿಶ್ವಾಸ ಜ್ಞಾನಿ ಅಂದರ ಗುರ್ಸ